ಹಂಗ ನ ಸೋಕಂಗ್ ನ ಸಾಕಂಗ್ ಪರೇ ಹಂಗ ಪವಿತ್ರಂಗ್ ಪುನೀತಂಗ ತಾಕಂಗ್ ನ ಜಾತಂಗ್ ನ ಪಾತಂಗ್ ನ ಮಿತ್ರಂಗ್ ನ ಮಂತ್ರೇ ನಮೋ ಏಕತಂತ್ರೇ ನಮೋ ಏಕತಂತ್ರೇ ನ ಧರ್ಮಂಗ್ ನ ಭರ್ಮಂಗ್ ನ ಸರ್ಮಂಗ್ ನ ಸಾಕೆ ನ ಭರ್ಮಂಗ್ ನ ಚರ್ಮಂಗ್ ನ ಕರ್ಮಂಗ್ ನ ಬಾಕೆ ನ ಸತ್ರಂಗ್ ನ ಮಿತ್ರಂಗ್ ನ ಪುತ್ರಂಗ್ ಸ್ವರೂಪೇ ನಮೋ ಆದರೂಪೇ ನಮೋ ಆದರೂಪೇ ಕಹೂ ಕಂಜ ಕೆ ಮಂಜ ಕೆ ಭರಂ ಭೂಲೇ ಕಹೂ ರಂಗ ಕೆ ರಾಜ ಕೆ ಧರ್ಮ